ಶಾಂಕುರ ಕುಸುಮಿತ ಧರಣಿ ತವ ಚಂಚಲ ಮೃದು ಚರಣಿ, ಶಾಂಕುರ ಕುಸುಮಿತ ಧರಣಿ ಬಹುನಿ ಮುದಿತ ಸ್ಥಿರ ಚರ ಕಾಮಿ ಉಗಿರಹಾವೇ ಚಪಲ ತುಜೆ ಚರಣ ಜರಾ ಯಾಘರಿ ಸ್ಥಿರಾವೇ. ಮಮ ಜೀವನ ಘುಂಗುರ ಸರ, ಮಮ ಜೀವನ ಘುಂಗುರ ಸರ ಬಾಂಧಿನ ತವ ಪದಿ ಸತ್ವರ ಕ್ಷಣ ಭರಿ ತರಿ ತವ ಭ್ರಮಣಿ ತಾನಿ ನಾದವಾವೇ ಚಪಲ ತುಜೆ ಚರಣ ಜರಾ ಯಾಘರಿ ಸ್ಥಿರಾವೆ. ಆಣಿ ದಿವ್ಯ ಕಿರಣ ತುಜೆ, ಆಣಿ ದಿವ್ಯ ಕಿರಣ ತುಜೆ ಅಂತರಿ